ಶ್ಲೋಕ ಆದಪೂರಣ ಮದಪೂರಣ ಅಂತಪೂರಣ ಪರಮೇಶ್ವರ ಸಿಮರಾಂತ ಶಾಂತ ಸರ್ವತರ ರಮಣ ನಾನಕ ಅಗನಾಶನ ಜಗದೀಶ್ವರ ಆದಪೂರಣ ಮದಪೂರಣ ಅಂತಪೂರಣ ಪರಮೇಶ್ವರ ಸಿಮರಾಂತ ಶಾಂತ ಸರ್ವತರ ರಮಣ ನಾನಕ ಅಗನಾಶನ ಜಗದೀಶ್ವರ ವೇಖನ ಸುನನ ಸುನಾವನ ಮನ ಮಹೇಂದ್ರಿಯ ಸ್ವಾಚ ಪೂರ ರಹ್ಯೋ ಸರ್ವತ್ರ ಮೈ ನಾನಕ ಹರ ರಂಗ ರಾಚ ಪೌಡಿ ಹರ ಏಕ ನಿರಂಜನ ಗಾಯ ಸಬ ಅಂತರ ಸೋಯೀ ಕರ್ಣ ಕಾರಣ ಸಮರಥ ಪ್ರಭ ಜೋ ಕರೇ ಸೋಯೀ ಖಿನ್ ಮಹ ಥಾಪ ಥಾಪ ದಾನ ತೇಸ ಬಿನ ನಹೀ ಕೋಯೀ ಖಂಡ ಬ್ರಹ್ಮಾಂಡ ಪಾತಾಲ ದೀಪ ರವ್ಯಾ ಸಬ ಲೋಯೀ ಜಿಸ ಆಪ ಬುಝಾ